ಹಿತಾಯ ನಾಗಾನನಾಯ ಶ್ರುತಿಯಾಜ್ಞ ವಿಭೂಷಿತಾಯ ಗೌರೀಸುತಾಯ ಗುಣನಾಥ ನಮೋ ನಮಸ್ತೆ.